ಶಿಕ್ಷಿತಾಸುರವಿಗ್ರಹಃ ಯಕ್ಷಕಿನ್ನರ ಗಂಧರ್ವಸ್ತೂಯಮಾನಾತ್ಮವೈಭವಃ ಬ್ರಹ್ಮಾದಿದೇವ ವಿನುತೋ ಯೋಗಮಾಯಾ ನಿಯೋಜಕಃ ಶಿವಯೋಗೀ ಶಿವಾನಂದ ಶಿವಭಕ್ತ ಸಮುದ್ಧ.

ಶಿತಃ ಸಮಸ್ತ ಭಕ್ತ ಸುಗದಃ ಪರಮಾಣುರ್ಮಹಾಕೃದಃ ಅಲೌಕಿಕೋ ದುಷ್ಪದರ್ಶಃ ಕಪಿಲಃ ಕಾಲಕಂದರಃ ಕರ್ಪೂರ ಗೌರಃ ಕುಶಲಃ ಸತ್ಯಸಂದೋಜಿತೇಂದ್ರಿಯಃ ಶಾಶ್ವತೈಶ್ವರ್ಯ ವಿಭವಃ ಪೋಷ